ನಿರನ್ ಪನಿ ಪಗ ಪಗರೆ ಗರೆ ಸರ ಸಾಮಿ ಸದಾ ರೇ ಸಾ ಕರೆ ಸ ಪಗ ನಿನ್ನೆ ಪದೇ ರೇ ಸಾ ಕರೆ ಸ ಪಗ ಪಗ ನಿನ್ನೆ ಪದೇ ಸಾ ನಿಧ ಪಗರೆ.